ಶ್ರೀ ಪ್ರಕರ್ಷ ಮಧುರಸ್ವನಯ ವಿಪಂಚ ಗಾಯತ್ಯನಂದ ಚರಿತಂ ತವ ನಾರದೋಪಿ ಭಾಷಾ ಸಮಗ್ರಮ ಸಹೃತ್ಕರ ಚಾರ ರಮ್ಯಂ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ ಬೃಂದಾವಳಿ ಚ ಮಕರಂದರ ಸಾನು

ತ್ಪಾದಧೂಳಿಫಲಿತಸ್ಫುರಿತೋತ್ತಮಾಂಗಾಃ ಸ್ವರ್ಗಾಪವರ್ಗ ನಿರಪೇಕ್ಷ ನಿಜಾಂತರಂಗಾಃ ಕಲ್ಪಾಗಮಾಕಲನಯಾಕುಲತಾಂ ಲಭಂತೆ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತಂ ತದ್ಗೋಪುರಾಗ್ರಶಿಖರಾಣಿ ನಿರೀಕ್ಷಮಾಣಾಃ ಸ್ವರ್ಗಾಪವರ್ಗ ಪದವೀಂ ಪರಮಾಂ ಶಯಂತಃ ಮರ್ತ್ಯಾ ಮನುಷ್ಯ

ಸಚಿನ್ಹ ಶರಣಾಗತ ಪಾರಿಜಾತ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತಂ. ಕಂದರ್ಪ ದರ್ಪಹರ ಸುಂದರ ದಿವ್ಯ ಮೂರ್ತೇ ಕಾಂತಾ ಕುಜಾಂಬುರ್ಗ ಕುಡ್ಮ.

ಸಂತಸ್ವನಂದನ ಮುಖಾಸ್ತವ ಯೋಗಿ ವರ್ಯಾ ಧಾಮಾಂತಿಕೇ ತವ ಹಿ ಮಂಗಳ ವಸ್ತು ಹಸ್ತ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತಂ ಲಕ್ಷ್ಮೀ ನಿವಾಸ ನಿರವದ್ಯ

ಚತುರ್ಮುಖ ಷಣ್ಮುಖ ಪಂಚಮುಖ ಪ್ರಮುಖಾಖಿಲ ದೈವತ ಮೌಲಿಮಣೆ ಶರಣಾಗತ ವತ್ಸಲ ಸಾರ ನಿಧೇ ಪರಿಪಾಲಯ ಮಾಂ ವೃಷ ಶೈಲಪತೆ ಅತಿವೇಲತಯಾ ತವ ದುರ್ವಿಷಹೈರನು ವೇಲ ಕೃತೈರ ಪರಾಧ ಶತೈಃ ಹರಿತಂ ತ್ವರಿತಂ ವೃಷ ಶೈಲಪತೆ ಪರಯಾ ಕೃಪಯಾ ಪರಿಪಾಹಿ ಹರೇ ಅಧಿವೆಂಕಟ ಶೈಲ ಮುದಾರ ಮತೇರ್ಜನದಾಭಿಮತಾಧಿಕ ದಾನರತಾತ್ ಪರದೇವತಯಾ ಗದಿತಾನ್ ನಿಗಮೈ ಕಮಲಾದಯಿತಾನ್ನ ಪರಂ ಕಲಯೇ ಕಲವೇಣುರವ ವಶ ಗೋಪವಧೂ ಶರ ಕೋಟಿ ವೃತಸ್ಮರ ಕೋಟಿ ಸಮಾತ್ ಪ್ರತಿವಲ್ಲವಿಕಾಭಿಮತಾ ಸುಖದಾ ವಸುದೇವ ಸುತಾನ್ನ ಪರಂ ಕಲಯೇ ಅಭಿರಾಮ ಗುಣಾಕರ ದಾಶರಥೇ ಜಗದೇಕ ಧನುರ್ಧರ ಧೀರಮತೆ ರಘುನಾಯಕ ರಾಮ ರಮೇಶ

ಸಮುದಿತ್ವರಸಾಂದ್ರರಾಗ ಸೌರಭ್ಯ ನಿರ್ಭರ ಸರೋರುಪ ಸಾಮ್ಯವಾರ್ತಾಂ ಸಮ್ಯಕ್ಷು ಸಾಹಸ ಪದೇಶು ವಿಲೇಖಯಂತೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ರೇಖಾಮಯಧ್ವಜ ಸುಧಾಕಲಶಾತಪದ್ರವಜ್ರಾಂಬುಶಾಂಬುರುಕಲ್ಪಕ ಶಂಖಚಕ್ರೈಃ ಭವ್ಯೈರಲಂಕೃತ ತಲೋಪರ ತತ್ವಚಿಹ್ನೈಃ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ತಾಮ್ರೋದರ ದ್ವಿಧಿ ಪರಾಜಿತ ಪದ್ಮರಾಗೌ ಬಾಹ್ಯೈ ಮಹೋಭಿರ ವಿಭೂತ ಮಹೇಂದ್ರ ನೀಲೌ ಉದ್ಯನ್ನಕಾಂಶು ಬಿರುದಸ್ತ ಶಶಾಂಕ ಭಾಸೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಸಪ್ರೇಮ ಭೀತಿ ಕಮಲಾಕರ ಪಲ್ಲವಾಭ್ಯಾಂ ಸಂವಾಹನೆಪಿ ಸವದಿಕ್ರಮ ಮಾದಧಾನೌ ಕಾಂತಾವವಾಂಗ್ಮನ ಸಗೋಚರ ಸೌ ಕುಮಾರ್ಯೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಲಕ್ಷ್ಮೀ ಮಹೀತದನುರೂಪ ನಿಜಾನುಭಾವ ನೀಳಾದಿ ದಿವ್ಯ ಮಹಿಷೀಕರ ಪಲ್ಲವಾನಾಂ ಆರುಣ್ಯ ಸಂಕ್ರಮಣ ತಕ್ಕಿಲ ಸಾಂದ್ರರಾಗೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ.

ಶೃಂಗಾಗ್ರಮಂಗಳಾಭರಣಾಂಗಯೇ ಮಂಗಳಾನಾಂ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಸರ್ವಾವಯವ ಸೌಂದರ್ಯ ಸಂಪದಾ

ವೈಕುಂಠ ವಿರಕ್ತಾಯ ಸ್ವಾಮಿ ಪುಷ್ಕರಿಣೀ ತಟೇ ರಮಯ ರಮಮಾಣಾಯ ವೆಂಕಟೇಶಾಯ ಮಂಗಳಂ ಶ್ರೀ ವೈಕುಂಠ ವಿರಕ್ತಾಯ